0: சுனு மாவட்ட
1: brought to you by
2: அதுனுலக்கே நமஹுபவன ராட்டபுராம ரசகெனயன அவுலே சவம ரசகரகன மாதர் ஃப்ரீல நூடுல்ஸ் டேஸ்ட் கே ட்ரஸ்ட் க
3: ಹೃದರೋಗ ಸ್ನಾಯುರೋಗ ಆರ್ಥರೈಟಿಸ್ ಸತಲು ಒಬ್ಬಟ ತಿಬಿನ ಊ ನೇಮ ರೋಗ್ಯಾಕ್ ನಿಟ್ಟಾವಟ ಸುವ ಕರಗಂದ ಸಿವನಗಲ ಕಮಲ್ ಬಂದುಡ ವೇದ ಪಹತಾ ಹಬುವನ್ನ ಬಿಂದು ಐ ಹತ್ ಸಿಹತ್ತೆ ತುನೈ ದಿಸಿ ಹತ್ತೆ ತುನೈ ಪನ್ಸಿಯ ಹತಲಿಹ
4: ಸಿಲೋನ್ ಗ್ರೀನ್ ಲೈಫ್ ಪ್ಲಾಂಟೇಶನ್ ವತಿನ್ ಅನಾಗತಿಯಟ ಅಗನಾ ಆಯೋಜನೆಯಾಕ್ ದನ್ಮಮತನ್ನ ಬಿಂದು ಐ ಕೈ 437 12 50

0: அனு மாவட்ட
1: brought to you by
2: அக்குனு லக்கே நமஹுபவன ரட்டபுராம ரசகனயன அவுலே சேவம ரசகரகன மாதர் ஃப்ரீல நூடுல்ஸ் டேஸ்ட் கே ட்ரஸ்ட் க
3: ಹೃದರೋಗ ಸ್ನಾಯುರೋಗ ಆರ್ಥರೈಟಿಸ್ ಸತಲು ಒಬ್ಬಟ ತಿಬಿನ ಊ ನೇಮ ರೋಗ್ಯಾಕ್ ನಿಟ್ಟಾವಟ ಸುವ ಕರಗಂದ ಸಿವನಗಲ ಕಮಲ್ ಬಂದುಲ ವೆದ ಪಹತ ಹಮುವನ್ನ ಬಿಂದು ಐ ಹತ್ಸಿ ಹತ್ತೆ ತುನೈ ದಿಸಿ ಹತ್ತೆ ತುನೈ ಪನ್ಸಿಯ ಹತಲಿಹಾ
4: ಸಿಲೋನ್ ಗ್ರೀನ್ ಲೈಫ್ ಪ್ಲಾಂಟೇಶನ್ ವಿತಿನ್ ಅನಾಗತೀಟ ಅಗನಾ ಆಯೋಜನೆಯಾಗ ದನ್ಮಮತನ್ನ ಬಿಂದು ಐ ಕೈ ಕೈ 437 12 50

0: ಇದ ಹಾಸ್ಪಿಸಿ ಪಾಲಿಸಿ ಎಸ್ಎಲ್ಐಸಿ ಲೈಫ್ ಜೀವಿತ ರಕ್ಷಣ ಒಪ್ಪುಯಿಮಿಯನ್ ಟೈಮಿರುನ 11th ಬೋನಸ್ ಪ್ರತಿಲಾಭೆ ಅಗಯ ರುಪಿಯಲ್ ಕೋಟಿ 1460 ಇಕ್ಮವಾಯಿ ಶ್ರೀಲಂಕಾ ಇನ್ಶೂರೆನ್ಸ್ ಲೈಫ್ ಬಿಯಕುಮಿನ್ ಮವಕುಮಿನ್
1: ಇನ್ನ ರುಪಿಯಲ್ 40

0: ಜಹಾಸ್ ಬಿಸಿ ಪಾವಸರಿ ಎಸ್ಎಲ್ಐಸಿ ಲೈಫ್ ಜೀವಿತ ರಕ್ಷಣ ಒಪ್ಪು ಇಮಿಯನ್ ಟೈಮಿರುವ ಲೆವೆಂತ್ ಬೋನಸ್ ಪ್ರತಿ ಲಾಭೆ ಅಗಯ ರುಪಿಯಲ್ ಕೋಟಿ ಎಕ್ದಾಸ್ ಹಾರಸೆ ಹೆಟ ಇಕ್ಮವಾಯಿ ಶ್ರೀಲಂಕಾ ಇನ್ಶೂರೆನ್ಸ್ ಲೈಫ್ ಬಿಯಕುಮಿನ್ ಮವಕುಮಿನ್
1: ತಾಮ್ರೋ ಫೋಮ್ ಮೆಟ್ಟ ಸದಹಾ ಸಿಯೆಯಟ ಪಹಲವ ಕವಾಟ್ಟಾಂ ಇಹಲ ಪ್ರಮಿತಿಯಕಿನ್ ಯು ದಿಗು ಕಲ್ಪಾವತಿನ ಫೋಮ್ ಮೆಟ್ಟ ದಿವೈನ ಪುರಾ ತಾಮ್ರೋ ಪ್ರದರ್ಶನಾಕಾರವಲಿ
2: ಹೃದಯರೋಗ ಸ್ನಾಯುರೋಗ ಆರ್ಥರೈಟಿಸ್ ಅತುಲು ಒಬ್ಬಟ ತಿಬಿನ ಓನೇಮ ರೋಗಿಯಾಕ ನಿಟ್ಟಾವಟವ ಸುವಕರಗಾನ ಸಿವನಗಲ ಕಮಲ್ ಬಂದುಲು ವಿದಮಾತ ಹಮುವನ್ನ ಆಯುಮ ಆಯುರ್ವೇದ ರೋಹಲ ಬೋಗ ಹಹಂದಿಯ ಕಿರೆ ಬಂಗಾರ ಸಿವನಗಲ ಬಿಂದು ಐ ಹತ್ಸೆ ಹತ್ತೈ ಹತೈ ತುಳಸಿ ಐ ನವಸಿಯ ಹತಲಿಹ
3: ರಪುನ್ಸಿಲ್ ವಗೆ ಮನ್ನಂಗ್ ಇನ್ನೆ ಮಾವ ಬೇರಗಾನ ಕೌರು ತೆನಕ
0: ಅಪೇ ದರುವನ್ ಅಪಟ ವಡಾ ಇದಿರೇನ್ ಇತಿನ್ ಅಗೆ ಕಥಾವಲಿಯನ್ನ ಅಯಟ ಇದಹರಿನ್ನ ಕಮರ್ಷಿಯಲ್ ಕ್ರೆಡಿಟ್
4: වේලාව ඔබ වෙත ගෙන එන්නේ
5: හැමතේකම එක වගේ නෙමේ ලාඕජී පරම්පරා ගණනාවක් විශ්වාසින් තෝරන ඉදා වගේම අදත් නොවෙනසෝ තේ රසය ඔබත් අදම ලාඕජී ගන්න
6: හවස 5යි විනාඩි 1යි දැන් සුබ සන්ධ්‍යාවක්
5: හා

ಕಾಕನಾತ ವೂ ಅಪ ತಥಾಗತ ಸಮ್ಮಾಸಂ ಬುದುಪಿಯಾನನ್ ವಹಂಸೇಗೆ ಅನಿಮಿಸ ಲೋಚನ ಪೂಜಾವೆನ್ ಪಿದುಂ ಲೆಬೂ ಉತುಂ ವಿಜಯಶ್ರೀ ಜಯಶ್ರೀ ಮಹಾಬೋಧಿನ್ ವಹಂಸೇಗೆ ರನ್ ಖಂದೇ ಪಿಹಿಟ ಆರಕ್ಷಾವ ಆಶೀರ್ವಾದೇ ಅಪೇ ಜೀವಿತವಲಟ ಸಲಸೇವಾ ಕೇನ ಉತುಂ ಪ್ರಾರ್ಥನಾವೆನ್ ಅಪ ಬೋಧಿವಂದನಾವಹ ಏಕಾತ್ಮಿಕ ವೆಮು.

ಅಸ್ತಿತ್ವವೇ ಯುತ್ತಮ ಆದರೆ ಕರನ್ನ ಆಯ್ತೆ ಹುದೆಗ್ ನಿತ್ಯಾನುಕೂಲ ವನಾತರ ಆದರೆ ವಿಟಗೆ ಏಕ ಭಾಷವೀಯದವಿಯ ಹಕ್ಕಿ ಆಸೆ ಹಂದರ ತನಿವ ಸಿಟಿಯ ಹಕ್ಕಿ ನಮ್ ಮಟ್ಟದ ಹಂದಕ್ ಮೇನ್ ತನಿವ ಲೋಕ ಎಲಿಯ ಕರಗತ ಹಕ್ಕಿಯ ನಂಬೆ ಆದರೆ ನಾಮೇನ್ ಹೊರನಿನ್ ಹಸಿನೀ.